ಮುಖಮಂಗಲ ಗಿಟಿಗಿಡ ಗಿಟಿಗಿಡ ಗಿಟಿಗಿಡ ಕುಂದೊಂದತ್ತ ದೈತ ಜಯ ಜಗ ವಂದನ ವಕ್ರ ತುಂಡ ಧವನೀ ದಾತ ವಿಘನ ಹರನ ಶುಭ ಕರಣ ನಗಿನದ ವಿಘನ ಹರನ ಶುಭ ಕರಣ ನಗಿನದ ವಿಘನ ಹರನ ಶುಭ ಕರಣ ನಗಿನದ